0: ಜರಾಮಸೇಮಹೇ
1: ಅಮುತ್ರ ಭೂಜಾದ ದಗದ್ಯಮಸ್ಯ ಬೃಹಸ್ಪದೇ ಅಭಿಷಸ್ತೇರ ಮುಂಜಃ
0: ಸೌಹತಾಮಶ್ವಿನ ಮೃತ್ಯುಮಸ್ಮ ದೇವಾನಾಮಗ್ರೇ ಭಿಷಚಾಶಚೇ
1: ಹರಿಗುಂಹರಂತ

0: ಸಮೋರ್ಚಿಸು.
1: ಯಜ್ಞತ್ವಂ ವಶತ್ಕಾರಸ್ತ್ವಂ ಇಂದ್ರಸ್ತ್ವಂ ರುದ್ರಸ್ತ್ವಂ ವಿಷ್ಣುತ್ವಂ ಬ್ರಹ್ಮತ್ವಂ ಪ್ರಜಾಪತಿ
0: ಪ್ರಜಾಪ ಆಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭು.

0: ಪಂಚಾಂ ದಸ್ಯಾಂ ದಸ್ಯಾಂ ದಹಿ
1: ಜ್ಞಾನಃ ಸರ್ವ ವಿಜ್ಞಾನಾಮೀಶ್ವರಃ ಸರ್ವ ಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣಾಧಿಪತಿ ಬ್ರಹ್ಮ ಶಿವೋ ಮೇ

ಶಂಕರ ನಮಾಮಿ ಶಂಕರ ಶಿವ ಶಂಕರ ಶಂಭೋ ಶಿವ ಶಂಕರ ನಮಾಮಿ ಶಂಕರ ಶಿವ ಶಂಕರ ನಮಾಮಿ

0: ಡಮ ಡಮ ಡಮ ಡಮ ಡಮ ಡಮ ಡಮರೂಧರ ಗೋಲ ಭಂಡರಿ ಪರಮೇಶ್ವರ ಹರ ಬಂಬಂ ಹರ ಬಂಬಂ ಹೇ ದಿಗಂಬರ
1: ಹರ ಬಂಬಂ ಹರ ಬಂಬಂ ಹೇ ದಿಗಂಬರ
0: ಹರ ಬಂಬಂ ಹರ

0: ಡಮ ಡಮ ಡಮ ಡಮ ಡಮ ಡಮ ಡಮರೂಧರ ಗೋಲ ಭಂಡರಿ ಪರಮೇಶ್ವರ
1: ಗೋಲ ಭಂಡರಿ ಪರಮೇಶ್ವರ
0: ಹರ ಬಂಬಂ ಹರ ಬಂಬಂ ಹೇ ದಿಗಂಬರ
1: ಹರ ಬಂಬಂ ಹರ ಬಂಬಂ ಹೇ ದಿಗಂಬರ
0: ಹರ ಬಂಬಂ

0: ಕಡದಕ ದರಿಗಡದಕ ದಾಂಗದಿಂದ ದಿಂದತ್ತ ಚಿತ್ತಂಗಡದಕ ದರಿಗಡದಕ ಚಿತ್ತಂಗಡದಕ ದರಿಗಡದಕ ಚಿತ್ತಂಗಡದಕ ದರಿಗಡದಕ ದಾಂಗದಿಂದ ದಿಂದತ್ತ ಚಿತ್ತಂಗಡದಕ ದರಿಗಡದಕ ಚಿತ್ತಂಗಡದಕ ದರಿಗಡದಕ ಚಿತ್ತಂಗಡದಕ ದರಿಗಡದಕ ದಾಂಗದ ಚಿತ್ತಂಗಡದಕ ದರಿಗಡದಕ ದಾಂಗದ ಚಿತ್ತಂಗಡದಕ ದರಿಗಡದಕ ದರಿಗಡದಕ ದಾಂಗಡದಕ ದರಿಗಡದಕ ದಾಂಗಡದಕ ದರಿಗಡದಕ ತತ್ತಿತ್ತಗದನ ದಾಂ ತಿತ್ತಗದನ ದಾಂ ತಗದನ ದಾಂ ತನಿಂಗಡಕದ ತನಿಂಗಡಕದ ತಿಂಗಡಕದ ತನಿಂಗಡಕ ತರಿಂಗಡಕ ತರಿಂಗಡಕ ತತ್ತಿತ್ತಗದನ ದಾಂ ತಿತ್ತಗದನ ದಾಂ ತಗದನ ದಾಂ ತನಿಂಗಡಕದ ತನಿಂಗಡಕ ತರಿಂಗಡಕದ ತನಿಂಗಡಕ ತರಿಂಗಡಕ ತರಿಂಗಡಕ ತತ್ತಿತ್ತಗದನ ದಾಂ ತಿತ್ತಗದನ ದಾಂ ತಗದನ ದಾಂ ತನಿಂಗಡಕದ ತನಿಂಗಡಕ ತರಿಂಗಡಕದ ತನಿಂಗಡಕ ತರಿಂಗಡಕ ತರಿಂಗಡಕ ತಗದನ ಜನದ ಕದಿವದಗ ಜನದ ಕದಿವದಗ ಜನದ ಕದಿವದಗ ಜನದ ತರಿಗಡಕ ದಾಂಗಡಕ ತರಿಗಡಕ ದಾಂಗಡಕ ತರಿಗ ತಗದರಿಗಡಕ ದಾಂಗಡಕ ತರಿಗಡಕ ದಾಂಗಡಕ ತರಿಗಡಕ ತಗದರಿಗಡಕ ದಾಂಗಡಕ ತರಿಗಡಕ ದಾಂಗಡಕ ತತ್ತಿನ್ನತ
1: We present the popular Thilana set to a raga that gives joy and happiness, Kadana Kutuhalam.